ಬರ್ತಾಂಗ್ರಿ ಅಲ್ಲ ನಿಸಾರ್ ಅಲಿ ಖಾನ್ ಸಾಬ್ ದಿನಗಿನ ದಿನದಾಗಿತ್ತ ದಿನಗಿನ ದಿನದಾಗಿತ್ತ ದಿನಗಿನ ದಿನದಾಗಿತ್ತ ದಿನಗಿನ ದಿನದಾಗಿತ್ತ ದಿನಗಿನ ದಿನದಾಗಿತ್ತ ದಿನಗಿನ